ವಿಭುಶಂಕರೇಂದ್ರವಹಿತಾಭಿರಚಿತೆ ವೃಷಶೀಲನಾದರೈತೇ ದಯಾನಿಧೇ ಅತ್ಯಾದಿ ಸಪ್ತರ್ಷಯಸ್ತಮುಪಾಸ್ಯ ಸಂಖ್ಯಾಂ ಆಕಾಶಸಿಂಧುಕಮಲಾನಿ ಮನೋಹರಾಣಿ ಆದಾಯ ಪಾದೈವ ಮಜ್ಜಯಿತುಂ ಪ್ರಪನ್ನ ಶೇಷಾದ್ರಿ ಶೇಖರವಿಭೋದವಸು ಪ್ರಭಾತಂ ಪಂಚಾನಾಬ್ಜಭವಷಣ್ಮುಖವಾಸವಾದ್ಯ ತ್ರೈವಿಕ್ರಮಾದಿಚರಿತಂ ವಿಭುಧಾಃ ಸ್ತುವಂತಿ ಭಾಷಾಪತಿ ಪಠತಿ ವಾ ಸರಶುದ್ಧಿಮಾರಾತ್ ಶೇಷಾದ್ರಿ ಶೇಖರವಿಭೋದವಸು ಪ್ರಭಾತಂ ಈಶತ ಪ್ರಫುಲ್ಲಲ ಸರಸೀರು ಕನಾರಿಕೇಳ ಕೂಗದ ದ್ರುಮಾದಿಷು ಮನೋಹರ ಬಾಲಿಕಾನಾಂ ಆವಾತಿ ಮಂದಮ ನಿರಲ ಸಹ ದಿವ್ಯ ಗಂಧೈ ಶೇಷಾದ್ರಿ ಶೇಖರ ವಿಭೋ ತವ ಸುಪ್ರಭಾತಂ ಉನ್ನೀಯ ನೇತ್ರ ಯುಗ ಮುಕ್ತ

ಮಂಥನತೀ ಪ್ರಘೋಷ ರೋಷಾತ್ ಕಡಿಂಗಿದೇ ಕುಂಭ ಶೇಷಾದ್ರಿ ಶೇಖರ ವಿಭೋತು ಪ್ರಭಾತಂ ಪದ್ಮೇಶ ಮಿತ್ರ ಶತಪತ್ರ ಗತಾಯಿ ವರ್ಗ ಹರ್ತುಂ ಶ್ರಿಯಂ ಕುಪಲಯಸ್ಯ ನಿಜಾಂಗ